ಮಬದ ಮಬದನಿಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ದನಿ ದಬ ಸರಿ ಗಮ ಪದೇ ಗಮ ಪದ ಗಮ ಪದನಿ ಗರಿ ಸನಿ ದರಿ ದನಿ ದಬ